ದಿಸಾನಾಯಕ ಮಹತಾಗೆ ಪ್ರಧಾನತ್ವೇನ್ ಬತ್ತರ್ಮುಲ್ ರಣವಿರು ಸ್ಮಾರಕ ಅಭ್ಯಸದಿ ಲಭನಾಂಗ ಹರುವಾದ ಪ್ಯಾವತ್ತಿನ ಕೆಲ ತಮಾಯಿ ವಾರ್ತಾ ಕರಣ್ಣೆ ಮೆವರ ರಣವಿರು ಸಮರು ಮುತ್ಸುವೇದಿ ಸುವಿಶೇಷಿತ ಕಿಹಿಪ್ಯಾಕ್ ತಿಮಿನ ಭಾವ ರಣವಿರು ಸೇವಾ ಅಧಿಕಾರಿ ಸಭಾಪತಿ ವಿಶ್ರಾಮಿಕ ಬ್ರಿಗೇಡಿಯ ಎಸ್ ಬಿ ಕೋಹನ ಮಹತಾ ರಜೆ ಪ್ರವೃತ್ತಿ ಡಿಪಾರ್ಟ್ಮೆಂಟ್ ವೇದಿ ಮಾಧ್ಯ ಹಮುಖದಿ ಸದಾನ್ ಕಲ್ಲತೇನ ರಟವಿನಿಯ ದ್ವೀಪದು ರಣವಿರು ಅನ್ಗೆ ಪೌಲುಳ ಸಾಮಾಜಿಕ ಅಂಟ ಮೆಮ ಸಮರು ಮೇ ಉಪರಿಮ ಅವಸ್ಥಾವಧಿಮ ಪ್ರಮುಖ ಅರಮುಣಾಕ್ ಬಾಬ ಸದಾನ್ ಕನ್ನೋ ರಣವಿರು ಸೇವಾ ಅಧಿಕಾರಿ ಸಭಾಪತಿ ವೆನದಾಟ ವಡ ರಣವಿರು ಪೌಲುಳ ಸಾಮಾಜಿಕ ಸಹಭಾಗಿತ್ವ ವೆಡಿಕರ ತಿಮೆನ ಬಾಬ ಸದಾನ್ ಕನ್ನೋ ಲೋಕ ವೆಲದ ಪೊಲೆ ಬೊರ್ತೆಲ್ ಮಿಲ ಸೀಗ್ರೇನ್ ಏಲಯಾಮತ್ ಸಮಗ ಇಂಡಿಯಾವ ವಸರ ಹತರಕಟ ಪಸು ಪ್ರಥಮ ವತಾವಟ ಸಿಯ ಇಂಧನ ಮಿಲ ಗಣನ್ ಏಲದಮೀಮಟ ಈಎ ತೀರ್ಣೆ ಕರಲತಿಯನೋ ಏನೋ ದಿಲ್ಲಿಯ ಪೆಟ್ರೋಲ್ ಸಹ ಡೀಸೆಲ್ ಲೀಟರೇಕ ಮಿಲ ಇಂಡಿಯ ರೂಪಾಯಿ ತುನಕಿನ್ ಏಲದಮಾ ಅತರ ಪ್ರತಿಶತ ಲೆಸ ಸೀರ ತುನಕಟ ವಡ ವೆಡಿ ಅಗ್ಯಾಕ್ ಕೇಳತಮಾಯಿ ವಾರ್ತಾ ವೇಣಿ

ಕೃಷಿ ಕ್ಷೇತ್ರದ ನವಪನ ಕ್ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದ ಹಸಕ್ ದಕ್ವ ಮಿಲತಿಗೆ ನಿಮ್ಮ ಸಂದಹ ನಯ ಸಹನೆಯಾಗ್ತ ಹಂದು ನಾದೊಂದು ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ.

ಉದ್ವಾಸನ ವಂತ ಸುಂದರ ದಹವಲ ಪ್ರಾರ್ಥನಾ ಕಂಡು ಸ್ಯಾಮ್ ಸೀಲುಮ ದಿನಾಟ ಶ್ರಾವಕ ಹಿತೋತುನ್ ಮಿರಟ ಸಿಟಿಯತ್ ವಿನ ರಟಕ ರಂದಿ ಸಿಟಿಯತ್ ಮಿರಟ ಪ್ರಾಸಾಂಗಿಕ ವೇದಿಕಾವಟ ಆದರೇ ಕಂದ ಬಹು ದಿನ ರಂದಿನ ವಿಲಾವ ವಿದ್ಯಟ ಮೇ ವಿಲಾವ ಅಪಿ ಹಂದುನಾ ಗನ್ನು ಅದೈ ಮೇ ಮಾಸೆ ದಾಸ್ಯವಿನಿದ ಸೆನುಸುರಾದ ದವಸೆ ರಸೆ ಬಿದಾ ಹದಾಗನ್ನು ಸೂದಾನ ವಿನಗುಟ ಅಪಿ ಆರಾಧನಾ ಕನ್ನು ಬಿಂದು ಐ ಹತೈ ಬಿಂದು ಐ ತುನ ಅನು ತುನ ಐ ಪಹ ಅನು ತುನ ಐ ಹತ ಒಸ್ಸೆ ಮೆಸೇಜ್ ಯಾಕ್ ದಾನ್ ವಾಟ್ಸಪ್ ಮೆಸೇಜ್ ಯಾಕ್ ದಾನ್ ಪುಳುವಂಗ್ ಏಕಮ ಪ್ರಾಸಾಂಗಿಕ ವೇದಿಕಾವ ಮೇ ಐ ಒಬಟ ಆದರೇನ್ ಹಂದುನಾ ದೇನವಾ ಯಲಿ ಯಲಿ ಕಥಾ ಕನ್ನು ವಿಟೆ ವಸರ ದಹಾಟಕಟ ವೆಡಿ ಕಾಲಯಾಕ್ ತುಲ ಎಲೆ ಕಲಾಕಿತ ಅಸ್ವದ್ದನ್ನಟ ಗಾಯನ ಶಿಲ್ಪಿನ್ ಶಿಲ್ಪಿನ್ಯಾನ್ ವೇದಿಕಾವಟ ಎಕುತು ಕರದ್ದಿ ಲಕ್ಕಂಡ ಗೀ ರಶ್ಮಿ ಲಬಾದುನ್ ದಾಯಕತ್ವ ಪಿಲ್ಬಂದವ ಮಿರಟ ಸ್ಯಾಮ ಸೀಲು ದೇನಾಮ ಸಾಕ್ಷಿದಾರನು ಎನಿಸಾಮ ಅದತ್ ಆದರೇನ್ ಎಕುತುವ ರಸವಿನಿನ ಗುವನ್ವಿದುಲಿ ಮಾದ್ದೆ ಪ್ರಾಸಾಂಗಿಕ ಅಧ್ಯಕೀಮ ಬೆದಾ ಹದಾಗನ್ನ ಸೂದಾನಂ ವಿನ ವಿಲಾವೇ ಒಕ್ಕೊಮ ಪ್ರಸಂಗ್ಯಾತಕ್ಕೆ ಎಕುತು ಎನ್ನಕೆಲ ಆರಾಧನಾ ಕ್ರಮಿ ಪ್ರಸಂಗಿ ಆರಂಭ ಕರನ್ನು ಸೂದಾನಂ ವಿನೋ ಪ್ರಾಸಂಗಿಕ ವೇದಿಕಾವ ಆರಂಭ ಕರದ್ದಿ ರೋಹಣ ವಿಜಯ ಸಿಂಗ್ ಆದರಣೀಯ ಮಿತ್ರಕನೋ ನಿಧಿವರ್ಜಿತವ ರಂದಿ ಸಿಟ್ ಪ್ರಾಸಾಂಗಿಕ ಅಧ್ಯಕೀಮ ಸಜೀವಿಕನ್ನ ಕರನ್ನಟ ದಿನದಾಯಕತ್ವ ವಿನುವೆನ್ ಓ ಆತ್ಮತಕ್ಕಲ್ಲ ಪ್ರಸಂಗೆ ಆರಂಭಕನ್ನ ಮಮ ನಳಿನ್ ವಿರಾಜ್ ಎಮ್ ನಮ್ ಲಸ್ಸನ ಸುಂದರ ಪ್ರಸಂಗೆ ಆರಂಭವನ್ನು ಅಮೆಸಿ.

0: 93.5 FM 93.7 Lakhana Radio ITN.
1: ಕೃಷಿ ಕ್ಷೇತ್ರದ ನವ ಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಕ್ ಮಸಕಟ ರೂಪಾಯಿ ಲವಸೆ 5000 ದಕ್ಕ ಮಿಲತಿಗೆ ನಿಮ್ ಸಂಧ ನಯ ಸಹನೆಯಕ್ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯ
2: ಆದರೆ ಉಣಸುಮ ವಿರಹವೇ ವೇದನಾವೆ
3: ಕರುಪತ್ತು ಸಹಾಧನ ಉಭಯಮಿಯನ ತುರು
4: ಹಬ್ಬಿಟ್ಟು ತೆಲಿನ ಹೆಗಿಮೆ ಜೀವಮಾನ ಉತ್ಕರ್ಷಯ
2: ಆದರಣೀಯ ಚೋದರಣೀಯ ಚೋದಿ
3: ರಸೋದಯೇ ಬಂದಿಯೇನು ರಹೈ ಜೀವಿತೆ
4: ಅಹಿಮಿ ಆದರೆ ಜೀವಮಾನ ಹಣ
2: ಆದರಣೀಯ ಚೋದಿ ಇರಿದಾ ರಾತ್ರಿ ಹತ್ತಿಟ್ಟು ಹಿಮಾಲಿಕ
4: ಸಹಯೋಗಿತಾ ಅನುಗ್ರಹಾಯ
1: ಹಿಸಟ ಸಿಸಿಲ ಸಕ್ಮಿನ್ಮ ಸೂಪರ್ ನಿಂದಕ್ ಲಭಾತಿನ ಪಾರಂಪರಿಕ ಔಷಧೀಯ ಸತ್ಕಾರ ಸಂದೂನ್ ರಾಜ ಕೇಶಾಧೀತ ಇದೆಯ ವೆಡಿ ವಿಸ್ತರ ಸದಹ ಬಿಂದುವೈ ಹತೈ ಹಯೈ ತುಳಸಿಯ ವಿಸಿಪಹ ಅಮತನ್ನ

0: ಸಂಪುಟ ಜುಲಿ ತೂಮಿನಿದ ದಪ್ಪ
1: ಬಿಲಿಯುಂದಲಪುರವರೇದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ

0: ಕೃಷಿ ಕ್ಷೇತ್ರದ ನವಪನಕ್ ಲಭ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ ಸಂದಹ ನಯ ಸಹನೆಯಾಗ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯ
1: ವಸಟ ಸ್ಥಿತ ರಸಟ ಇಡ ಅತೀತೆ ಸಿಟ ವಿವಿಧ ರಟವಲ ಮಿನಿಸುನ್ ತಮನ್ಗೆ ಆಹಾರ ರಸಗನ್ವನ್ ಕುಳುಬಡಿ ಸೋಯಾಗಿನ ಆವೆ ಅಪೇ ರಟಟ ಏಕ ಹಿಂದ ರಸಗನ ಹೊಂದಿನ್ಮ ದನ್ನೆ ಅಪಿ ಜಾತಿಯಮ ಲೆಡಕರ್ನ ಲೋಕಿನತಿ ರಸಕಾರಕ ವರ್ಣಕ ವೆನುವಟ ಲೋಕೇಮ ರಸವತ್ ಕರ್ನ ಅಪೇ ಸ್ವಾಭಾವಿಕ ರಸ ವಿಜಯ ನಿಷ್ಪಾದನೆ ಲೆಸಿನ್ ದನ್ ವಿನದ ಪುಲಿ ಮಿರಿಸ್ ಕುಡು ಕಾಕುಡು ತುಣಪಹಕುಡು ಬೆದಪು ತುಣಪಹಕುಡು ಗಮ್ ಮಿರಿಸ್ ಕುಡು ಮಸ್ಕರಿ ಪೌಡರ್ ಎತುಲು ಸೀಲಮ ಕುಳುಬಡು ವರ್ಗ ವಿಜಯ ವೆತಿ
2: ಯಹಗುಣ ವಡಿನ ಅಪೇ ರಸ ವಿಜಯ
1: ವೆಲದ ಪುಲಿನ್ ಕುಳುಬಡು ಮಿಲದಿ ಗನಿಮೇದಿ ದಡಿ ಸೆಲಕಿಲ್ಲ ಇತಾಮ ವೆದಗತ್
3: NLP ಹದ ಹಲ ලංකාවේ වැඩිම තෑගි දෙන තෑගි අවස්ථා වැඩිම ලොතරැය NLP හඳහන ඔබත් අදම NLP හඳහන බලා ගන්න

0: ಸಂಚಾರ ಜೋಲಿ ತೂಮಿನಿದ
1: ಐಟಿಎನ್
0: ಲಖಡ ಪೂಜಾ ಸಂಬುದ್ಧ ವಂದನಾ ವಿಸ ಕಲಾಪಯ
1: ದಕ್ಕಿನ ನಿವಿನ್ನ.